ಪಾನ ಪಾನೆ ನಮೋ ಕಲಹ ಕರ್ತ ನಮೋ ಶಾಂತ ರೂಪೆ ನಮೋ ಇಂದ್ರ ಇಂದ್ರೇ ನಾದಂಗ ವಿಪೂತೆ ಕಲಂಕಾರ ರೂಪೇ ಅಲಂಕಾರ ಅಲಂಕೆ ನಮೋ ಆಸ ಆಸೆ ನಮೋ ಬಾಂಕ ಬಾಂಕೆ ಅಪಂಗೀ ಸ್ವರೂಪೇ ನಂಗೀ ನಾಮೆ ತ್ರಪಂಗೀ ತ್ರಕಾಲೇ ನಂಗೀ ಕಾಮೇ ಏಕ ಶ್ರೀ ಶಾಂತ ಅಜಲ ಪೂವಜುವನಾಸ ಕಾಸ ಅಗಾಂಜ ಪಾಂಜ ಲಖ ಪಖ ಕಾಲ ದಯಾಲ ಲೇಖ ಪೇಖ ಅನಾಮ ಕಾಮ ಗಾಟಾ ಅನಾಥೇ ಪರಮಾಥೇ ಅಜೋನೀ ಮೋನಿ ನ ರಾಗೇ ನ ರಂಗೇ ನ ರೂಪೇ ನ ರೇಖೇ ಅಕರ್ಮಂಗ ಪರಮಂಗ ಅಗಂಜೇ ಲೇಖೇ ಭುಜಂಗ ಪ್ರಯಾತ ಶಾಂತ ನಮಸ್ತುಲ ಪರನಾಮೇ ಸಮಸ್ತುಲ ಪರನಾಸೇ ಗಂಜುಲ ಅನಾಮೇ ಸಮಸ್ತುಲ ನಿವಾಸೇ ನಿರ್ಕಾಮಂ ವಿಭೂತೆ ಸಮಸ್ತುಲ ಸ್ವರೂಪೇ ಕುಕರ್ಮಂ ಪ್ರಣಾಸಿ ಸುಧರ್ಮಂ ವಿಭೂತೆ ಸದಾ ಸಚಿದಾನಂದ ಸತ್ರಂಗ ಪ್ರಣಾಸಿ ಕ್ರೀಮುಲ್ ಕುನಿಂದಾ ಸಮಸ್ತುಲ ನಿವಾಸೀ ಅಜಾಯಬ ವಿಭೂತೆ ಗಜಾಯಬ ಗನೀಮೇ ಹರಿಯಂ ಕರಿಯಂ ಕ್ರೀಮುಲ್ ರಹೀಮೇ ಚತರ ಚಕ್ರ ವರ್ತಿ ಚತರ ಚಕ್ರ ಭುಗತೆ ಸ್ವಯಂ ಬಬು ಸುಪಂ ಸರ್ವದಾ ಸರ್ವಜುಗತೆ ದುಃಖಾಲಂ ಪ್ರಣಾಸಿ ದಯಾಲಂ ಸ್ವರೂಪೇ ಸದಾಂಗ ಸಂಗೇ ಅಪಂಗಂ ವಿಭೂತೆ ದುಃಖಾಲಂ ಪ್ರಣಾಸಿ ದಯಾಲಂ ಸ್ವರೂಪೇ ಸದಾಯಂಗ ಸಂಗೇ ಅಪಂಗಂ ವಿಭೂತೇ ಕೋ ಓಂಕಾರ ಸದ್ಗುರು ಪ್ರಸಾದ ಪಾತಶಾಹಿ ದಸ್ಮೀ ತ್ವಪ್ರಸಾದ ಸುವಯ್ಯೇ ಸ್ರಾವಗ ಸುಧ ಸುಮೂ ಸಿಧಾನ ಕೇ ದೇಖ ಫಿರ್ಯೋ ಕರ ಜೋಗ ಜತೀ ಕೇ ಸೂರ ಸುರಾರ್ದನ ಸುಧ ಸುಧಾಧಿಕ ಸಂತ ಸುಮೂ ಅನೇಕ ಮತ್ತೀ ಕೇ ಸಾರೇ ಹಿ ದೇಶ ಕೋ ದೇಖ ರಹ್ಯೋ ಮತ್ ಕೋ ನ ದೇಖ್ಯತ ಪ್ರಾಣ ಪತಿ ಕೇ ಶ್ರೀ ಭಗವಾನ್ ಕೀ ಪಾಯೇ ಕೃಪಾ ಹೂತೇ ಏಕ ರತಿ ಬಿನ ಏಕ ರತ್ತೀ ಕೇ ಮತೇ ಮತಂಗ ಜರೇ ಜರ ಸಂಗ ಅನೂಪ ತಂಗ ಸುರಂಗ ಸವಾರೇ ಕೋಟ ತುರಂಗ ಕುರಂಗ ಸೇ ಕೂದತ ಪೌನ ಕೇ ಗೌನ ಕೋ ಜಾತ ನಿವಾರೇ ಭಾರೀ ಭੁಜಾನ ਕੇ ਭੂਪ ਭਲੀ ਵਿਦ ਨਿਆਪਤ ਸੀਸ ਨਾ ਜਾਤ ਵਿਚਾਰੇ ਇਤੇ ਭਏ ਤੋ ਕਹਾਂ ਭਏ ਭੂਪਤ ਅੰਤ ਕੋ ਨਾਂਗੇ ਹੀ ਪਾਏ ਪਧਾਰੇ ਜੀਤ ਫਿਰੈ ਸਭ ਦੇਸ ਦਿਸਾਨ ਕੋ ਬਾਜਤ ਢੋਲ ਮਰਦੰਗ ਨਗਾਰੇ ਗੁੰਜਤ ਗੂੜ ਗਜਾਨ ਕੇ ਸੁੰਦਰ ਹਿੰਸਤ ਹੀ ਹੈ ਰਾਜ ਹਜ਼ਾਰੇ ਭੂਤ ਭਵਿੱਖ ਭਵਾਨ ਕੇ ਭੂਪਤ ਕੌਣ ਗਣੈ ਨਹੀਂ ਜਾਤ ਵਿਚਾਰੇ ਸ੍ਰੀਪਦ ਸ੍ਰੀ ਭਗਵਾਨ ਭਜੇ ਬਿਨ ਅੰਤ ਕੋ ਅੰਤ ਕੇ ਧਾਮ ਸਿਧਾਰੇ ਤੀਰਥ ਨਾਨ ਦਇਆ ਦਮ ਦਾਨ ਸੋ ਸੰਜਮ ਨੇਮ ਅਨੇਕ ਵਸੇਖ ਹੈ ਵੇਦ ਪੁਰਾਨ ਕਤੇਵ ਕੁਰਾਨ ਜ਼ਮੀਨ ਜ਼ਮਾਨ ਸਬਾਨ ਕੇ ਪੇਖ ਹੈ ਪੌਣ ਆਹਾਰ ਜਤੀ ਜਤ ਧਾਰ ਸਭੈ ਸੋ ਵਿਚਾਰ ਹਜ਼ਾਰ ਕੁ ਦੇਖੈ ਸ੍ਰੀ ਭਗਵਾਨ ਭਜੇ ਬਿਨ ਭੂਪਤ ਏਕ ਰਤੀ ਬਿਨ ਏਕ ਨ ਲੇਖੈ ਸੁਧ ਸਿਪਾਹ